ಕಸ್ಸಾಕ್ನ ಅರೆ ಇತ್ಬಿರಿರ್ ತಿಯದ್ನ ಗಾಲ್ಕ ವಾಶೋಕ್ನ ಓಕ್ನ ಈದಿಫ್ ತಿಯದ್ನ ಅನೆ ಅರೆ ಓದು ಇತೂ ಇಶ್ ಅಂದೆ ಲಾಕಿನ್ ಅನೆ ಸಿದಿಕ್ ಓದು ಕಾಕೆ ಉಬಾಬ ಗೇಬು ಏಫಿ ಅನಿ ಬರೆಕ್ ಏನ್ ಹಾಯ್ ಅಂದಿಯೇ ತೋಕ್ನ ತೋನ ಅಫ್ಲಾಯ್ ಅನಿ ಅಂಶವಾಯ್ ತೀತ್ ಮಸಿಕ್ ಇಮಾರ್ ತಿಯದ್ನ ತುದುನಿಯ ಲಸಿ ಹೋಕ್ನ ತಿಂದೆ ಲಾಕಿನ್ ಫಗರಮಾನ ಅನಿ ತುದುನಿಯ ಅಗರಿಬ್ ಇದೆ ಉಫಾಸಿಲು ತಮ್ನ ಸರಮ ಯಸುವ ಏನಿ ಭಲಿ ಇದಿ ಥರಿ ತೇಬ್ರಿ ಇಶ್ಬಿಬಾಯ್ ಸೀಲೇಲಿಯ ಬಾಬ ತೂಸ ಅಯಾತು ಓರೋ ಸೋವಿನ ಅಫ್ಲಾಯ್ ಓರ್ ಹನ್ ಸೋವಿನ್ ಹೋ ಬರೂ ಬರೋ ಕಸ್ಸೋ ಉದಾಯಿ ಖಿ ಹದಾಯೇ ತಿಹಿಯ ಅಫ್ಲಾಯ್ ಬಲಿ ಕಸ್ಸೆ ಬರೂ ಬರೋ ಥಿಯೆ ಬರೆ ಬರೆ ಉಮಿಡನ್ ಉದಾಯಂ ಇನಿಯು ಇಕತಿ ಉಮಿಡನ್ ಉದಾಯಂ ಬರೀತೋ ಕಣಾಂತ್ ಇಕತಿ ಉಕ್ವಾಸನ ಉಸಿತ್ಕೀಬ್ ಓಂಗಾಲ್ ಮಸಿ ಉಬರೂಕ್ ದೀಗೊತ್ತನೆ ಯಸುಅ ಉಮಸೀಹಿತ್ ಕಣಾಂತ್ ಇಕತಿ ಅನಿ ತೋಬುತ್ತಿ ಖೀ ಉಮತೂನೋಕ್ ರಿಸನ್ ಇಶನ್ಹ ಬರೂಕ್ ಅನೆ ತಿಹಿಯೆ ಫಾಯ್ಸನ್ ಬಾಬ ತುದುನಿಯ ದಾಮಾತ್ ಬಾಕಾಯ್ ಗೇಬೋಕ್ ಈಬ್ರಿಯೇ ಉಮತೂನ್ ಈತೇನ ಓಂತಹನ್ ಸೂರೋಕ್ ಸೋವಿನಹೇ ತುದುನಿಯಾತೀಬ್ ಏಫೇನ್ ಬಲೀಬ್ ಬರೂಕ್ ಅನೆ ತಿಹಿಯೇ ಬರೆ ಅಸೋಕಿನ್ ಹೋಕ್ ಬರ ಬರಿಯೇಕ ಅರೆ ಅನೆ ತಿಹಿಯಹೇ ಬರ ಇಭಲಿಯೇ ಸ್ನಾಕಿರ್ನ ಓಂತ ಅರೆ ಬರ ಕಸ್ತೋ ತೋಣ ಬರೂಕ್ ತಿಹಿಯೇತು ಬರೀಸೋಕ್ ಯಾತ್ತಿ ಕತಿಯೇ ತೋಣ ಇಕ್ತೇನ್ನ ಅನಿ ಬರೂಕ್ ತಿಹಿಯೇತು ತುದೀಗ್ವತ್ ಅಸ್ಕತಿಂ ಬರಾಹನ್ ಗಬ್ಬಲಮಿಯಾ ಅನಿ ಸಿದಿಕ್ ಬರೀಸೋಕ್ ಯಾಬ್ ಅಕತಿಯೇ ತೋಣ ಇಕ್ತೇನ್ನ ಬರೂಕ್ ದೀಗ್ವತಾಯು ತಿಕತಿಯೇ ತೋಣಹನ್ ಆಮನಿಯಾನ್ ಅನಿ ಬರೇಹುದಾಯ್ ಸೀಲೇಲನ್ ಏಫಿ ತುದುನಿಯಾತಿ ಧೈ ಧಾಯ್ ಕಸೀಲೇಲನ್ ಲಾಕೀನ್ ಬಲಿ ಬರೂಕ್ ತಿಹಿಯೇಯು ಧಾಯ್ ಸೀಲೇಲನೆ ಬರ ಬರಿಯೇಗೆ ಕತೀನ್ ಅಬರಿಯೇನ ಕಸ್ತೂ ಬರೀತೋಕ್ತು ಅರೆ ಬರೂಕ್ ತಿಬರಿಯೇನ ಕಸ್ತೂ ಅನೀತು ಅನಿ ಉಮತೂನ್ ಅರೆ ಬರೇಸೋ ಲವೀನೆ ಓಂತ ಅನೆ ಮರೋಕ್ ಯಾನೆ ಶಾವುತಿ ತುದುನಿಯಾತಿ ದಾಯ ಕಾದೆ ಲಾಕೀನ್ ಬರ ತುದುನಿಯಾತಿ ದಾಯೇನ್ ಉಬಾವ ಉಮುಗದ್ದಸ್ ಓಸ್ಮೋಕ್ ಅಕ್ರಾಬ್ ಅನೆ ತಿಹಿಯೇನಾಯ್ ಸಿಮಿ ಬರೆ ಸಾಸೆಗ ಅಫ್ಲಾಯ್ ಬರ ಅನೀತುವ ಬರೀತೋಕ್ವ ಗಲ್ ಇಕತೀನ್ ಅನೆ ಬರೆಯೋ ಗೇಬ್ ಈಫೀದೂರ್ ಓಸ್ಮೋಕ್ ಅಕ್ರಾಬ್ ಬೇನ್ ಓಸಿಂ ಅನೆ ತಿಹಿಯೇನಾಯ್ ಬರೆ ಅಸಾಸಿಕ್ ಅರೆ ಅಕ್ವತ್ ಓತಕ್ ಓಕುಡ್ ಯೈತ್ ನೂನ್ ಬರೆ ಗಾಲ್ಹನ್ ಹೋಯ್ ಕ್ವಿಡಾಪ್ ಕೀಕ್ ಶಾವುತಿ ಊಕ್ತಾಪ್ ಸಿದಿಕ್ ಇಕತಿ ಓಂತ ಅನೆ ಯನೆ ಹೋ ಅರೆ ಏನಿ ಭಲೆ ಅನೆ ಮಸಿ ತುದುನಿಯಾತಿ ಹಾಯೆ ಹದೀದನೆ ಅಫ್ಲಾಯ್ ಬರ ತಿಮ್ಮೀಮಾತ್ ಫಿರ್ಹ ಅನಿತ್ ಇಗ್ನಾಯಿಬ್
Ibarin ikatin. Tudigwa tok bare soyan. Ani tuduniyati bakayet tonatit. Barahan tuduniyati ki kenait udhai bare iribna. Bare tuduniyati sifaroit hok kahareu. Lakin bare yamak dhai tis asiget tona hok ahariu. Ani tuduniyati bakayet tonatit barahan tuduniyati kiken. Bare usitki marok abeka ibhaliak sidika. Baruk ane tuduniya beti tifdigenait. Anehan bare tuduniya beti afandik. Bareo jillai are ugaroyu nunan. Aflai barahan sidik igaroyehna barok nunin. Bare evatni jillai dhok kasilelan. Lakin balib baretuhna tudigwat maasiutit aneb amanen han dhai silelane. Bara gal ikatini jillai dhai silelane. Baba baruk anib tefia ane bariyok efenait barahan hondayen ikatin. Bara gal ikatin shauti udhai aneb baruk digwatayo tikatiet tona amane iedna. Baruk tihieyu umatun beb ane bare ahe. Aflai bara anitua baritokua galekatin. Ane bareo efe. Baruk anib tehaya. Aflai barahan winnet gal ikatin. Shauti tuduniyati dhai aneb baruk digwatayu tikatiet tona ikan iedna. Aneb aretanet tonatit barehan aretiniet tona ikan iedna. Baba bare aneb tiaheba. Ane dayaniyeb omin are gebu dayenet tona aharriu. Shauti umatun baruk aneb tihieb anib umatun ri iedna. Baruk tuduniya kwasab baakai are taheb. Ubaba ushbu tuduniya bitkanu khan. Lakin ane aktenho. Baruk digwatayo tikatiet tona han bara ikten. Ane bare asokinho. Are bak isuririm ande. Shauti ane dhai tibariye orer bareo han daine. Aflai anehan bareo dayane ede. Tutimasune shalla oge roitimerna are sakanawa sualwa nat rata tednet barinek an on wasai edne nai umbario sakana samana hon an shalla kasto hinin heruetua barak tharunetua hoitimerna.

ಬಿಡಾವಿ ಉದಾಯೂನ್ ಏನೇನೇನ್ ಬರೇಕನ ದಾಯಿನ ದೋಕ್ನ ನೆಹರಿವು ಥದಿ ತೂಕ್ನ ಕಸ್ತು ದಾಯಿ ತೂ ತು ದಾಯಿ ತ್ಯಾಬ ಸೋಕಿನ ಓನಾ ರೆಸಾ ಓನಾ ದೀಮ ಬತೋ ಹದೀಸಾ ಓನಾ ಅಂಸಿ ಮಿತಾಲ್ ದೋಕ್ನ ಹದೀದ್ನೆ ನೆಹತ್ ಏಮ್ ತಾಲು ಹದೀದಾ ನೆಹದೇಬ್ ಓನ್ ಉಹದ ಮೂಸಾಬ್ ಕಸ್ಸಾಕ್ ಸಿಕ್ತೇನ್ನ ಓನ್ ಊತಕ್ ಹಾವಿಲ್ ಗಾಲ್ ಮಸ್ಸೇದ್ ಗಾತ್ ಬರೂಬಕ್ ಹೆಜ್ಜಿ ಆಯೀದ್ ಅಕೋ ಉಹಿಜಿ ವ್ಯಕ್ಯಾನೋಬ್ ಓನ್ ಓದೋ ರುಗೀಗಿ ಈದೇಬ್ ಯಾ ಸೀಬ್ರೆ ಅಕೋ ಓನ್ ಯಾಸ್ ಯಾಕೋ ರೈತ್ ಹಿಂದಿ ಯಾಕೋ ರೈತ್ ಯಾನ ಅಂಬರಾಕ್ನ ಓನ್ ಗದಬ್ ಅನೇಬ್ ತಿಸರಿ ಉನೇವ್ ಓನ್ ಓಯಾಸ್ ಹೀನ ಎದೆ ಊದೈ ನಾ ಥೋ ಇಗಮ್ನಾ ಇಭಲೆ ಹ್ಯಾಸೇನ್ ವಾಲಿಯೋ ಊತಕ್ ಹದಾಬು ಊತಕ್ ಅಫಾಮ ತಕೋ ಅಕೋ ಕಿಸಿಬ್ ನಾದ್ ಗಾತ್ ಹಾಕ್ ಸುದೀನ್ ಇದೀನೈತ್ ಹೊಯ್ ಶೇನಾತ್ ಎರೆಬ್ನ ಒಂದಾಬ್ ಓನ್ ಉದಮಾನ್ ಸೂರ್ ಇಬೈತ್ ಬರೂಗಿ ಗ್ಯಾನೋಬ್ ನಾದ್ ದಾಮ್ ತನೇಬ್ಕ ಅವೋ ಗದಬ್ ಎರ್ನೇನ ತುತ್ತು ಬಿಡಾವು ಎತಿಬ್ ತೇಫೇ ತೆಹೆ ಉಗದಬ್ ದಾಯಿ ನಾತು ಅಲಿಯ ತಕಿ ನಾತು ಓಧೈ ಎನಿ ಉಮದುವ ಇಮಶಾಯಿಖುವ ಯಾದಾವುವ ಇಸೂರ್ಕಿನಾವುವ ಇಂಬರೇ ಯೌನೇ ನಾತು ಅಕೋ ಅವೋ ನಾದ್ ದಾತೈತ್ ಗದಬ ಆಯಾನೈತ್ಕ ಗದಬ್ ಉಂಬರೋ ವದ ಮೂಸಾಬ್ ನಿಸರಿವ್ ಏನೇಬ್ಕ ಊತಕ್ ಉಬರು ವಸಯಾಬ್ ಇಕ್ತಿಯೇವ ಸಿಕತ್ಯಾಬ್ ಇಕ್ತಿಯೇ ಬಿಂಬರು ಯಕ್ಸಿಯೈತ್ಕ ಓನ್ ಉಗದಬ್ ತುತ್ತೋಷ ಓಯಾಸ್ಕ ಎಗೆದೆಹೆ ಓಯಾಸ್ ಉಂದಾಬ್ ಉಂಬತೋ ಅಹೇತಿತ್ಕ ತಮೇತಿತ್ಕ ಅಲಂದಾಯ್ಕ ದೇವಿ ವದವೇಯೇವ್ಕ ಊತಕ್ ಯಕ್ಸೇತಿತ್ಕ ಓಯಾಸ್ಕ ಇಯು ಊಯಾಸ್ ಉಂದ ಉನ್ ಗದಬ್ ಇಲ್ಮಿತ್ ಉಂದಾಬ್ ವದ ಮೂಸ ತಿವಾಬ್ತೋ ಇವಾಬಿಯೈತ್ ತಿಹರುವಿ ಸಕಿಯೈತ್ ಎಕರಫ್ ಏಯಾನೋಬ್ ಉಂದಾಬ್ ಏಂದ ಇಸ್ನೀನೋ ವ್ಯಾ ಸಕನಾ ಸಮಿಯಾನ್ ದೆಬಾಯ್ ದಿಲಾ ಸಮಿಯಾನ್ ಉಮೀನೋ ಇಸ್ ಅ ಉಂದಾಬ್ ಉದಮಾನ್ ಇಶುಬೋಬೈತ್ ಗದಬ್ ಏಯ ಏಯಾನೋಬ್ ವದ ಮೂಸ ಗದಬ್ ಹಾಮಾನ ಇದಿಯೋಬ್ ಉನ್ ಗದಬ್ ವದ ಮೂಸ ಮರಿ ಹಾಯಿರೇರಿಯಾನೋಬ್ ಉನ್ ಉಯಾಸ್ ಕರ್ತೀತಿಯೈತ್ ಫರಿಯ ಒನ್ನೆ ಥದ ಆದಾದ್ ಇದೆ ಲೂಲಿ ಬಕುರಾ ಬಕು ಒನ್ನೆ ಥದ ಆದಾದ್ ಇದೆಯೋ ಉನ್ ಓಯಾಸುಂದ ದಿರ್ನ ಇದೆ ಓಯಾಸ್ ಎದಿರ್ನ್ ಎದಿರ್ನೋ ಬುಹದ ಮೂಸ ಯಕೆಯೈತ್ ಉನ್ ಅನೆ ಸೂರುನ್ ಓಯಾಸು ಗದಭೀನ ತುದಾ ಇದೆ ತುಕ್ನ ತಿಕ್ಕನ್ನ ಉಗದಬ್ ಲಿಮಿತ್ತೀತ್ ಮಲ್ಲಾಬ್ ಉನ್ ಯಾಸಿ ಅಕೀತ್ ಉನ್ ಅನೆ ಗಿನಿಂತಿ ದೋಯ್ ಬಿ ಫರೈನ ಮಿಯಾದೀಬ್ ಓಯಾಸ್ ಉಗದಭೀನ ಅದಿ ಉಕ್ನ ಅಂಸಿ ಉಯಾಸ್ ಉಗದಬ್ ಇಲ್ಮಿದೈತ್ ಬೇದೈ ಉಗದಬೋ ಇಲ್ಮಿದೈತ್ ಥಾತಿಬ್ ದಾಯಾನೋಬ್ ಒಂದಾಬ್ ದೋಯ್ ಫಫರಿಯಾನೋಬ್ ದೋಯ್ ಹಂಗಿ ಗಮಿಯಾನೋಬ್ ಅದೇರೆ ಉಂ ಬರೀತೋ ಬಾವೇರಿ ಉಕ್ನ ಮಿಯಾದಿ ಬೆತ್ತು ನಾತಿ ದಾಯ್ ಉಗದಬ್ ಓಯಾಸೀನ ದಿಯಾ ಉಕ್ನ ಉತ್ತದಾಯಿ ಎದ್ನೆ ತೂನ ಮದಾನ ಕಿತ್ತೆ ಅಂಬಿ ತಕ್ ಮದಾ ಹುದುಗೋ ಉನ್ನೆತ್ಕ ಅರೇ ಅದ ಮೂಸ ಅಂದಿಯಾಬ್ ಎದ್ನ ಓನ್ ಓ ತಕ್ ಓನ್ ತೋನ ತೋಕ್ನ ಅಂಡೋತ್ ಯಕ್ಸಿತ್ ಅಸಿ ಗಿತ್ತಿತ್ ಉಂಬ ತೂ ಅಸಿ ಗದಿತ್ ತುಕ್ತಿ ಹದಿತ್ ಛೇಬ್ ಹದ ಎದ್ನು ಥದಾಯಿ ನಫಿತ್ತು ಏದ್ನ ಥದಾಯಿ ಅರೇ ತೂಕ್ನ ಊದೈ ತು ಥದಾಯಿ ಇಮೇರ್ನಿ ಮೀನಿ ಕ ಥದಾಯಿ ತಿಶಿಶ್ಬೋಬಿ ಐ ಛಬೂಬ್ ಥಾತಿ ಅಂಬಿಕೆ ಕ ಉದಯ್ ದಬಾಯ್ ದಾತ್ಮಿ ಆಯಾ ಮಲ್ಲಲಾಖರಾತಿ ಅಲ್ಲಾ ತು ಜನ್ನ ಆವದೀನು ಏನೇನೇನ್ ತೋನ ತುನಿ ಅದೇ ತುನಿ ಸರಿವೇತ್ ಉನಿ ಹದ ಏನೆ ಕ್ವರೆ ಏನೆ ಕುನ್ ಓಧೈ ಅದಾಲಾತೆ ವಾ ದಾಯಿ ಥಾತಿ ವಾ ಬೆತ್ತ ಆತಿ ಥದಾಯಿ ಬ ಎಹೆದನ ನೇಯ ಅಕೋ ಥದಿ ತುಂಬ ತು ಕಸ್ತು ಹೆನಿಂ ಬರೆಕ್ನ ದಾಯಿ ನನಿ ಸರಿ ಓಕ್ನ ಓನ್ ಥದೀದ್ ಗುದಾ ತೂ ಅವೋ ಗಾಲಿ ಅಕಿಯೈತ್ ಓಂ ಬರೂಕ್ ಸೂರ್ದ ಬಹೀಸನ್ ಹರಿ ದಾನಿಯ ತೂ ನಹೀಸನ್ ಸೂರಿ ದಾನಿಯ ಥಯ್ಯಸೇದ್ ಇದೋ ಮದತೆ ಸುಖ ತಮ್ಮಕ್ಕ ಕಿರೋ ಎಹಯಸ್ನ ದಿಯಾವ್ ಓನ್ ತಮ್ಮಕ್ಕ ಕಿರೋ ಉನ್ನೆ ದಾಯಿ ತಾ ಉತ್ಥದ ಅಯ್ಯ ಕಸ್ತೋ ಹದ ಉನ್ ಓಧೈ ಇತ್ಮಕೀರ್ ಇಥದ ಹದ ಆಯ ಭಯೀಸ್ ಕಾವ್ ಮಕ್ ಉಮ್ಕರ್ ದಾಯಿ ಬು ಉಮ್ಕಿರ್ ಕಸ್ತೆ ಥಯಾತಿ ಉಮ್ಕಿರ್ ಉಂಗಾಲು ಅವಿ ತಲ್ಲೆ ಅದ್ನ ಉಮ್ಕಿರ್ ಉಂಗಾಲ್ ರಶದ ಎದ್ನ ಉಮ್ಕಿರ್ ಉಂಗಾಲ್ ಉನ್ ಓಧೈ ಶಿಶಿಶ್ಬೋ ಬಿ ಗಾ ಥಯ ಆತೀಬ್ ಕಸ್ಸೆ ದನ್ನೆ ಒಂದಾಬ್ ಇನ್ ಹೆನಿನ್ ತೋನ ತುನೆ ಅದೇ ಅವೇ ಥದೀತೀಬ್ ಉನ್ ವದ ಮೂಸ ವಬರುವ ವೇರುವ ಅಲ್ಲಾಹಂ ಒನ್ ಇಂಗ್ಲೀಸ್ ಇಹಿ ದೋರ್ ಎಂ ಬರೇ ಮಲ್ಲೆ ವಲಿ ಕ್ಯಾನೈ ಥಾಶಿ ಬರುವ ವೇರುವ ಅಲ್ಲಾಹಂ ಇಮಲ್ಲಾಗ್ ಇಮಲ್ಲಾಗ್ನೋ ಮಲ್ಲೆ ವಲಿ ಕಿಯೈತ್ ಇಂಗ್ಲೀಸಿ ಮಾನ ಇದೀತ್ ಹಾ ಏಯ್ತ್ ಸಲ್ಲಿಂ ಬಿಡ್ಡುಗೀಲ ಅಬ್ಬಗ್ ದಾಸಿಯೈತ್ ಇಸಲ್ಲಿಮಿ ಗಿಧಿ ಓದಾದ್ ಇದೀತ್ತು ಓದಾತಿ ಗಿಧಿ ಓನ್ ಇಸಲ್ಲಿಮಿ ಹುಯಿಸೈ ಇನ್ ಹದ ಗಾಲ್ ಕದೋರ್ ವಲಿ ಕಿದ್ ಗಾರ್ ರೇವ್ಕ ಏನ್ ಓರೇವ್ ಈಫಿ ಇಬ್ರಿಯೇ ನಾಯ್ ಭಾಯಾಬಕೋ ಯಾತ್ಕ ಎಹರಿತ್ ಒಂದಾಬ್ ಇಹರ್ದೋ ಹುಯಿಸೈ ಉಬೋ ಇತ್ಫಫೋಬ್ ಒಹದ ಅರಿ ಸಿಲ್ಲಿಮ್ ರೇವ್ ಈದ್ ಈಶ್ವಿ ವೈತ್ ಓಬೋ ಇತ್ಫಫ್ ರೀ ಓಬ್ ಓತಕ್ ಎಹರ್ದೇ ವೀಸ್
akonda wada Musa wa ora wa yamhallega un washi bamhallega bembare benai da yakyanai tma eno onda ben odor utak on wada Musa bamhallega washi washani budia on odor sillim rewide melo taiye lawa waziyait bak ratratam ratratam edit melo taiye rewiano onda wada Musa edor ekayo yakiyait Wash, onkwanae vakaida, iki bi wafagaine, shibbanun otak, temlu gabbi tamini bide. Wash, ednet tuna, na tarriwek, washo karriwek, mada ki ke ako, mada tuna hoggiktini na kitte. Ottunati da inhenin on, duren wa ahoben wa, enday da baon ifin tubrawieti, enday da ibhali hadidin wa, imbare durka gal na to hadidnei, तो थदी थिन नेहरवे तुम बतु ओन उधई हे निमीनी का तो थिकमा हुआ तो न तुदाई तुआ ओन उधई तयामीनी ओधई हिनिन तो दे सरी हुई दाई ने नेहरे उधई तुम वा थो बीते वो इंबते कस्ते निमीरे तरेनी हाई निश्बुबे तरेन तो बड़ा भी उधई उन निमर्रा राय ना एम्बलिब निम्सियो दे ना बेदो रदिदने तो न तु तीम सवने तु हदा मूसा हुआ थदाये ती हुआ Haridna tadaye tukna aliana tu inhinin tadaye tudait nihariu. Yada ehenek surkina ehenek un udhai daib dabai sakretit. Udaib risenena tudait risenena bimbatoi nihariu. Bettunati da inhinin tadaye taliat nihariu. Un tadit kastotu nihariuet un uhada ehay minika kastotu natibba eheda. Radio Samar tushbonai salamini okna ehenen istira okna niyad ehenen wawarinen wa shalla udaayinayin marrari. Thank you.

ನಮಗಲ್ ಇನಕಾರಿ ನಮಗಲ್ ಅಸಕೇರ್ ಕೆಲ ನಸ್ ಅಲ್ದಿ ಕೇರ್ ಕಾ ನದೊಕ್ ಕ್ವೇಲ ಸಂ ಇನ್ ಕಲುಂ ಕಿನ್ ಅಲ್ದಿಂಗ ಅಸ ಉದ ತುಲ್ಲ ದಿಯು ಕೈ ನಾ ಕಿಲ ಉತೋ ಅಸಿ ನಮ ಕ್ವೇಲ್ ಅಲಂ ತುಲ್ಲನ್ ಸಿಗರ್ ಕಂ ನದೊಕ್ ಅಬಸ್ ದೇಂಗ್ ಅವುಲ್ಲ ತುಲ್ಲನ್ ಕೆಲ್ ಜಮಿ ಲೆ ಅಸಕೇರ್ ದೊ ಬಂದೆ ರವಾರ್ ಯರಂ ನದೊಕ್ ಔ ನಸ್ ದಾಯಂ ಬೆಲೆಂಗ್ ಅಲ್ದಿಂಗ ಅಸ ತುಲ್ಲನ್ ಕೆರ್ ಕಂ ಇರಾಯಿಂಗ್ ಅಲಂ ಕಾಯಿ ಅಲ್ದಿಂಗ ಅಸ್ ಜೂಂಗ್ ನದೊಕ್ ಅಸಂ ಇನ್ ಕಲುಂ ಅಲ್ದಿಂಗ ದಿ ಅಸಸ್ವಾ ಕೊರಗೆ ನಾ ನಮ ಇರೈ ನಿ ಕಿ ಕ್ವೇಲ್ ಅಲನ್ ಸಿ ಅಸಂ ಸೋಂಗ ಕೌ ನದೊಕ್ ಅಸಂ ಇನ್ ಕಲುಂ ದಿನನ್ ದಿಯೊ ಕ್ವಾಬೆ ಕ್ವಾ ಅಲ್ಬಸ್ ಕಿ ಒತ ಕೈ ಮರಾಂ ಕ್ವಾ ಕಿ ಅಲ್ ಕಿ ಎಂಗ ಸುಕುನ್ ದಿ ನಿ ಜೂಂಗೆ ಯೇ ಲ್ಯಾ ಅಲ್ಬ ಅಲ್ ಕ್ವಾಂಗ ಸಿ ಕೌ ಒಲ ಗಲ್ ದೇಂಗ ರಾ ಕೆರೆಂಗ ರೇ ಬೋ ನಮ ಕೆರ ಕ್ವಾ ಸಿ ಕರ್ ಕುಲಿತಿಯ ನಂ ಕೊತೆಂಗ ಅಸಂ ಕೋಮಿಯ ನದೊಕ್ ಅಸಂ ಇನ್ ಕಲುಂ ಕ್ವಾ ನದೊಕ್ ಅಸಂ ಇನ್ ಕಲುಂ ಅಸಾ ಲೋಂಗ ದಿಂಗ ಕ್ವಾಂಗ ಅಲ್ದಿಂಗ ಕೌ ನಬಸ್ ಕಿಚಿ ಕೌ ಅಸ ತುಲ್ಲಾಗೆ ಮಸಿನ್ ದೇನ್ ದಿಯೋ ಒತಂಗ ತುಲ್ಲಾಕಿ ಅನ್ಮ ಇರಾಯಿಂಗ ಅಸಕಿ ಕ್ವಾಂಗ ಅಲ್ದಿಂಗ ಕೌ ಮರಂ ದೊಕ್ ಔನ ಸಿಂಗ್ ಕಲುಂ ದೂ ನ ಕೆ ವುವಂಗ ಅದೆ ಯುಂದಿರ ಕಿ ವುವಂಗ ಉತಂಗ ಯುಂದಿ ಅಲ್ಬ ವಲ ಸಿಂಗ್ ಜೂಂಗ ನಾ ಎತ್ತೆ ನಮ ಇನ ಕಾರಿಂಗ್ ಕಿ ವುವಂಗ ಕೊನ ಅಯ್ಲ ಕಿಂಗ ಅಸ ಪಿಯಾ ನಮಗಲ ಅಸ ಗೇರ್ ಕೆರಾ ನಸ್ ಅಲ್ದಿ ಕೇರ್ ಕಾ

ತುಬಡಾವಿಯು ಧಾಯೂನ್ ಏನೇನೇನ್ ಬರೇಕನ ದಾಯಿನ ದೋಕನ ನೆಹರೆವು ಥದಿ ತೂಕನ ಕಸ್ತೂದಾಯಿ ತೂ ತುದಾಯಿ ತ್ಯಾಬು ಸೋಕಿನ ಓನ ರೆಸ ಓನ ದೀಮ ಬತು ಹದೀಸ ಓನ ಅಂಸಿ ಮೆತಾಲ್ ದೋಕನ ಹದೀದ್ನೆ ನೆಹದ್ ಏಮ್ ತಾಲು ಹದೀದಾ ನೆಹದೇಬ್ ಓನ್ ಹದ ಮೂಸಾಬ್ ಕಸ್ಸಾಕ್ ತಿಕ್ತೇನ್ನ ಓನ್ ಊತಕ್ ಹಾವಿಲ್ ಗಾಲ್ ಮಸ್ಸೇದ್ ಗಾತ್ ಬರೂಬಕ್ ಹೆಜ್ಜೆ ಆಯೀದ್ ಅಕೋ ಹುಜಿ ವ್ಯಕ್ಯಾನೋಬ್ ಓನ್ ಓದೋರು ಗೀಗಿ ಈದೇಬ್ ಯಾಸ್ ಇಬ್ರೆ ಅಕೋ ಓನ್ ಯಾಸ್ ಯಾಕೋ ರೈತ್ ಹಿಂದಿ ಯಾಕೋ ರೈತ್ ಯಾನ ಅಂಬರಾಕ್ನ ಓನ್ ಗದಬ್ ಅನೇಬ್ ತಿಸರಿ ಉನೇವ್ ಓನ್ ಓಯಾಸ್ ಹೀನ ಎದೆ ಊದೈ ನಾ ಥೋ ಇಗಮ್ನಾ ಇಭಲಿ ಹ್ಯಾಸೇನ್ ವಾಲಿಯೋ ಊತಕ್ ಹದಾಬು ಊತಕ್ ಅಫಮ ತಕ್ ಅಕೋ ಕಿಸಿಬ್ ನಾದ್ ಗಾತ್ ಹಾಕ್ ಸುದೀನ್ ಇದೀನೈತ್ ಹೊಯ್ ಶೇನಾತ್ ಎರೆಬ್ನ ಅಂದಾಬ್ ಓನ್ ದಮಾನ್ ಸೂರಿ ವೈತ್ ಬರೂಗಿ ಗ್ಯಾನೋಬ್ ನಾದ್ ದಾಮ್ ತನೇಬ್ಕ ಅವೋ ಗದಬ್ ಎನ್ನೇನ ತುತ್ತು ಬಿಡಾವು ಎತಿಬ್ ತೇಫೆ ತೆಹೆ ಗದಬ್ ದಾಯಿ ನಾತು ಅಲಿಯ ತಕಿ ನಾತು ಓಧೈ ಎನಿ ಉಮದುವ ಇಮಶಾಯಿಖುವ ಯಹದಾವುವ ಇಸೂರ್ ಕಿನಾವುವ ಇಂಬರೆ ಯೌನೇ ನಾತು ಅಕೋ ಅವೋ ನಾದ್ ದಾತೈತ್ ಗದಬ್ ಹಾ ಏನೈತ್ ಕ ಗದಬ್ ಉಂಬರೋ ವದ ಮೂಸಾಬ್ ನಿಸರಿ ಏನೇಬ್ಕ ಊತಕ್ ಉಬರು ವಸಯಾಬ್ ಇಕ್ತಿಯೇವ ಸಿಕತ್ಯಾಬ್ ಇಕ್ತಿಯ ಬಿಂಬರು ಯಕ್ಸಿಯೈತ್ ಕ ಓನ್ ಗದಬ್ ತೋಷ ಓಯಾಸ್ ಕ ಎಗೆದೆ ಓಯಾಸ್ ಉಂದಾಬ್ ಉಂಬ ತೋ ಅಹೇತಿತ್ ಕ ತಮೇತಿತ್ ಕ ಅಲಂದಾಯ್ ಕ ದೇವಿ ಗದಬ್ ಏಯೇವ್ ಕ ಊತಕ್ ಯಕ್ಸೇತಿತ್ ಕ ಓಯಾಸ್ ಕ ಇವ್ ಊಯಾಸ್ ಉಂದ ಓನ್ ಗದಬ್ ಇಲ್ಮಿತ್ ಉಂದಾಬ್ ವದ ಮೂಸ ತಿವಾಬ್ ತೋ ಇವಾಬಿ ಐತ್ ತೆಹರುವೆ ಸಕಿಯೈತ್ ಎಕೆರಫ್ ಏನೋಬ್ ಉಂದಾಬ್ ಏಂದ ಇಸ್ನೀನೋ ಭ್ಯಾ ಸಕನಾ ಸಮಿಯಾನ್ ದೆಬಾಯ್ ದಿಲಾ ಸಮಿಯಾನ್ ಉಮೀನೋ ಇಸ್ ಅ ಉಂದಾಬ್ ಉದಮಾನ್ ಇಶುಬೋ ಬೈತ್ ಗದಬ್ ಏನೋಬ್ ವದ ಮೂಸ ಗದಬ್ ಹಾಮಾನ ಇದೆಯೋ ಓನು ಗದಬ್ ವದ ಮೂಸ ಮರಿ ಹಾಯಿರೇರಿಯಾನೋಬ್ ಓನು ಯಾಸ್ ಕರ್ತೀತಿಯೈತ್ ಫರಿಯ ಒನ್ನೇ ಥದ ಆದಾದ ಇದೆ ಲೂಲಿ ಬಕುರಾ ಬಕು ಒನ್ನೇ ಥದ ಆದಾದ ಇದೆಯೋ ಓನು ಯಾಸುಂದ ದಿರ್ನ ಇದೆ ಓ ಯಾಸ್ ಎದಿರ್ನ ಎದಿರ್ನೋಬ್ ವದ ಮೂಸ ಯಕೆಯೈತ್ ಉನ್ ಅನೆ ಸೂರ್ನ ಓ ಯಾಸು ಗದಬೀನ ತುದಾಯಿ ದೇ ತುಕ್ನ ತಿಕ್ಕನ್ನ ಓ ಗದಬ್ ಲಿಮಿತ್ತೀತ್ ಮಲ್ಲಾಬ್ ಉನ್ ಯಾಸೀಬ್ ಅಕೀತ್ ಉನ್ ಅನೆ ಗಿನಿಂತಿತ್ ದೋಯ್ ಬಿ ಫರೈನ ಮಿಯಾದೀಬ್ ಓ ಯಾಸ್ ಗದಬೀನ ಅದಿ ಓಕ್ನ ಅಂಸಿ ಉಯಾಸ್ ಗದಬ್ ಇಲ್ಮಿದೈತ್ ಬೇದೈ ಉಗದಬೋ ಇಲ್ಮಿದೈತ್ ಥಯಾತಿಬ್ ದಾಯನೋಬ್ ಉಂದಾಬ್ ದೋಯ್ ಫಫರಿಯನೋಬ್ ದೋಯ್ ಹಂಗೀಗಮಿಯನೋಬ್ ಅದೇರೆ ಉಂ ಬರೀ ತೋ ಬಾವೇರಿ ಓಕ್ನ ಮಿಯಾದೀಬ್ ಬಿತ್ತು ನಾತಿ ದಾಯ್ ಉಗದಬ್ ಓ ಯಾಸೀನ್ ಅದಿ ಆಕ್ನ ಉತ್ಥದಾಯಿ ಎದ್ನೆ ತೂನ ಮದಾನ ಕಿತ್ತೆ ಅಂಬಿಕ್ ತಕ್ ಮದ ಹುದುಗೋ ಉನ್ನೆತ್ ಕ ಅರೆಯ ಅದ ಮೂಸ ಅಂದಿಯಾಬ್ ಏದ್ನ ಓನ್ ಓ ತಕ್ ಓನ್ ತೋನ ತೋಕನ ಅಂಡೋತ್ ಯಕ್ಸಿತ್ ಅಸಿ ಗಿತ್ತಿತ್ ಉಂಬ ತೂ ಅಸಿ ಗದಿತ್ ತುಕ್ತಿ ಹದಿತ್ ಛಿಬ್ ಹದ ಎದ್ನು ಥದ್ ಅಯ್ಯ ನಫಿತ್ತು ಏದ್ನ ಥದ್ ಅಯ್ಯ ಅರೆ ತೂಕನ ಊಧೈ ತು ಥದ್ ಅಯ್ಯ ಇಮೇರ್ನಿ ಮೀನಿ ಕ ಥದ್ ಅಯ್ಯ ತಿಶಿಶ್ಬೋ ಬಿ ಐ ಛಬೂಬ್ ಥ ಅತಿ ಅಂಬಿಕೆ ಕ ಉಧೈ ದಬಾಯ್ ದಾತ್ಮಿ ಆಯಾ ಮಲ್ಲಲಾಖರಾತಿ ಅಲ್ಲಾ ತು ಜನ್ನ ಆವದೀನು ಏನೇನೇನ್ ತೋನ ತುನೆ ಅದೇ ತುನಿ ಸರಿವೇತ್ ಉನಿ ಹದ ಏನೇ ಕ್ವರೆ ಏನೇ ಕುನೋ ಧೈ ಅದಾಲಾತೆ ವಾ ದಾಯಿ ಥಾತಿ ವಾ ಬೆತ್ ಆತಿ ಥದ ಆಯೇ ಬ ಎಹೆದ ನ ನೇಯ ಅಕೋ ಥದಿ ತುಂಬ ತೂ ಕಸ್ತು ಹೆನಿಂ ಬರೆಕ್ನ ದಾಯಿ ನನಿ ಸರಿ ಓಕ್ನ ಓನ್ ಥದಿ ಗುದಾ ತೂ ಅವೋ ಗಾಲಿ ಅಕಿಯೈತ್ ಓಂ ಬರುಕ್ ಸೂರ್ದ ಬಹಯಿ ಸನ್ ಹರಿ ದಾನಿಯ ತೂ ನಯಿ ಸನ್ ಸೂರಿ ದಾನಿಯ ಥಯ್ಯೇ ಸೇದ್ ಇದೆಯೋ ಮಲ್ತೇ ಸುಖ ತಮ್ಮಕ್ಕ ಕಿರೋ ಎಹೇಸ್ ನದಿಯಾವ್ ಒನ್ ತಮ್ಮಕ್ಕ ಕಿರೋ ಉನ್ನೆ ದಾಯಿ ತಾ ಉತ್ಥದ ಅಯ್ಯ ಕಸ್ತಿಯೋ ಹದ ಉನ್ ಓಧೈ ಇತ್ಮಕೀರ್ ಇಥದ ಹದ ಆಯ ಭಯೀಸ್ ಕಾವ್ ಮಕ್ ಉಮ್ಕರ್ ದಾಯಿ ಬು ಉಮ್ಕಿರ್ ಕಸ್ತೆ ಥಯಾತಿ ಉಮ್ಕಿರ್ ಉಂಗಾಲು ಅವಿ ತಲ್ಲೆ ಅದ್ನ ಉಮ್ಕಿರ್ ಉಂಗಾಲ್ ರಶದ ಎದ್ನ ಉಮ್ಕಿರ್ ಉಂಗಾಲ್ ಉನ್ ಓಧೈ ಶಿಶಿಶ್ಬೋ ಬಿ ಗಾ ಥಯಾತಿ ಕಸ್ಸೆ ದನ್ನೆ ಒಂದಾಬ್ ಇನ್ ಹೆನಿನ್ ತೋನ ತುನೆ ಅದೇ ಅವೇ ಥದೀತಿ ಉನ್ ವದ ಮೂಸ ವಬರುವ ವೇರುವ ಅಲ್ಲಾಹಂ ಅನು ಇಂಗ್ಲೀಷ್ ಇಹಿಯ ದೋರ್ ಎಂ ಬರೇ ಮಲ್ಲೆ ವಲಿ ಕ್ಯಾನೈ ಥಾಶಿ ಬರುವ ವೇರುವ ಅಲ್ಲಾಹಂ ಇಮಲ್ಲಾಗ್ನ ಇಮಲ್ಲಾಗ್ನೋ ಮಲ್ಲೆ ವಲಿ ಕಿಯೈತು ಇಂಗ್ಲೀಸಿ ಮಾನ ಇದೀತ್ ಹಾ ಏಯ್ತ್ ಸಲ್ಲಿಂ ಬಿಡ್ಡಗೀಲ ಅಬ್ಬಗ್ ದಾಸಿಯೈತ್ ಇ ಸಲ್ಲಿಮಿ ಗಿಧಿ ಓದಾದ್ ಇದೀತ್ತು ಓದಾತಿ ಗಿಧಿ ಓನ್ ಇ ಸಲ್ಲಿಮಿ ಹುಯಿಸೈ ಇನಿ ಹದ ಗಾಲ್ ಕದೋರ್ ವಲಿ ಕಿದ್ ಗಾರ್ ರೇವೇಬ್ ಕ ಏನ್ ಓರೇವ್ ಈಫಿ ಇಬ್ರಿಯ ನಾಯ್ ಭಾಯಾಬ ಅಕೋ ಯಾತ್ಕ ಎಹರಿತ್ ಒಂದಾಬ್ ಇಹರ್ದೋ ಉಯಿಸೈ ಊಬೋ ಇತ್ಫಫೋಬ್ ಒಹದ ಅರಿ ಸಿಲ್ಲಿಮ್ ರೇವ್ ಈದ್ ಈಶ್ವಿ ವೈತ್ ಓಬೋ ಇತ್ಫಫ್ ರೀ ಓಬ್ ಓತಕ್ ಎಹರ್ದೇ ವೀಸ್
Ako onda wada Musa wa ora wa ya mallega on washi ba mallega bembare bena ida yakyana itma eno onda ben odor utak on wada Musa ba mallega washi washani budia on odor sillim rewide melo taiye lawa waziye itbak ratratam ratratam edit melo taiye rewiano onda wada Musa idor ekayo yakiye Wash, onkwanae vakaida, iki bi wafagaine, shibbanun otak, temlu gabbi tamini bide. Wash, ednet tuna, na tarriwek, washo karriwek, mada ki ke ako, mada tuna hoggiktini na kitte. Otto nati da inhenen on, duren wa ahoben wa, enda idabaon ifin tubrawieti, enda idai bhali hadidin wa, imbare durka gal na to hadidnei, तो थादी थेने नहरवे तुम बतु ओन उधाई हे निमीनी का तो थिकमा हुआ तो न तुदाई तुआ ओन उधाई तायामीनी ओधाई हिनें तो देन सरीव दाई न नहरेव उधाई तुम वा थोबी ते वें बते कस्ते निमीरे तरेनी हाई निश्बुबे तरेन तो बड़ावी उधायून निम्मरा राय ना एम बलिब निम्सियो देना बेदो रदित ने तो न तु तीम सवने तु हदा मूसा हुआ थद आये ती हुआ Haridna tadaye tukna aliana tu inhenin tadaye tudait nihareu. Yada ehenek surkin ehenek un udhai daib dabai sakretit. Udaib risenena tudait risenena bimbatoi nihareu. Betunati da inhenin tadaye taliat nihareu. Un tadit kastotu nihareuet un hada ehay minika kastotu nati ba eheda. Radio Samar tushbona salamini ukna ene nistira ukna niyad ene wa varine wa shalla udaina inimmerrari. Thank you.